ಕೈ ದಾಟ್ಪದ್ದ ಐಗಾಯೇ ಕುಯಿ ಹೊರಗು ಪಾನಿ ಕೈ ಪಾರ ಪೂಗಿ ತೆಗ್ತಾತ್ಯೈರೋಕಿಯೇ ಹರ್ಕಂಚು ಮಚಿ ತೈವಾನೆ ರಾಖೇರ ಸಾತಿ ಸಭಾ ಎಕ್ಲೈ ಗೋರ ಗುಫಾ ಬಿಕೆ ಕುರು ಕುರು ಪಸ್ತಾ ಭಯ ಮಾಧವಾ ಖೆಲ್ಲೆ ದಿವ್ಯಮಣಿ ಲೀ ಶಿಶು ತಾಯಿ ದೇಖ್ನು ಭಯ ಕೃಷ್ಣ ದೇಖಿ ಎಕ್ ನಯ ವ್ಯಕ್ತಿ ಉಚ್ಚ ಸ್ವರಲೆ ಚಿಚ್ಚೈಲೆ ದೇಖೇ ತೋ